ಬಿಸಿವೋ ಜೈಪುರ ಸುಮ್ನಾರ್ ಗಜನಿಬಾಯಿ ಸಬಾಯ್ ಜಾಕ ಆ ಬಿಸಿವೋ ಗುಜರಾತ್ ಓನೋ ಮದೇರಾನಿ ಮೊಂಗ್ ಗನಾಂಗ್ ಸೂರ್ಯ ಮಂದಿರ್ ನೋಬೋ ಚಪ್ರಬ್ಖಾ ಸಬಾಯ್ಖ್ಯಾ ಸಾಮಕೆ ಮದೇರಾ ಮಂದಿರ್ ಸಬಾಯ್ ಜಾಕ್ಮಾನಿಬು ಬಿಸಿ ಸಾಸೈ ಕಾಖಾ ಪಿಯಾ ಆ ಜ್ವರಾವೋ ಮತಾಯ್ನ ತಾಂಗ್ ಪಾಯ್ಮನಿ ಬಿಸಿ ಸಾಕಾ ದ್ರಬ್ಸಿಕೋ ಚಿರಾ ನಚಿ ಬಾ ಬಿಸಿವೋ ಅ ಮತಾಯ್ನಕ್ನು ತಾಂಖಾ ಬೋಬಾ ಗರಾ ಭೀಮ ದೆ ಕಿಸಿಂಗ್ ಸಾಂಗ್ ನರಕ್ ಆ ಜ್ವರಾನಿ ಕಕ್ನು ವಾನ್ಸುಂ ನಾಯ್ಲಾ ಆಸು ಕತರ್ ಚಪ್ರಪುಂ ಅಂಖಾ ಸೋಮನಾ ಠಾಯ್ ಪುಯ್ತುನಿ ಖರ್ನ ಸಬಾಯ್ ಸುಕ್ರೂಪ್ ಖಲಾಯ್ಕಾ ತೆ ಕಿಸಾಸು ಥಾಯೋಬು ಚಪ್ರಪ್ ಮಾನಿ ಜೆಸಾ ಹದಾ ಎಬಾ ಹಾಫಂಗಿ ಖಾ ಬಾಯಿ ಮಾನು ಫಿಯಾ ಬೊಬಗ್ರಾ ಭೀಮ ದೆ ಪುಯ್ಲಾ ಬಗಜ್ನಿ ನೋ ಸಿಮಿ ಕ್ಯಾಬೆಂಗೈ ಬಾತೆಲಿಯಾ ಫಿಯಾ ಜ್ವರಾ ಕಿಸಾನಿ ಬಿಸಿಂಗೋ ನೋ ಮದೇರಾ ಓ ಹಾಯ್ ನೋ ಹಾಯ್ ಸೂರ್ಯ ಮಂದಿರ್ ತಾಂಫಿಕಾ ಅಭಾಯ್ ಖಾ ರಾಕ್ಮನಿ ಬಾಗಿನೋ ಸುಮ್ನಾನ್ ಮಂದಿರ್ ಮಾರ್ ಮಾರ್ ಸಬಾಯ್ ಜಾಕ್ಫಾನೋ ಸನಾಮ್ ಫಿರ್ ಜಾಗೈ ತಂಖಾ ಕಿಸಿಂಗ್ ಸಂ ಮದೇರಾನಿ ಸೂರ್ಯ ಮಂದಿರ್ ಸಬಾಯ್ ಜಾಕ್ಮನಿ ಓಲಬೋ ಚಪ್ರ ಜಾಕ್ಮಾ ಥಾಕ್ಲಿಯಾ ಓಲ ಅಲಾಉದ್ದೀನ್ ಖಿಲ್ಜಿ ತೆ ವೈಶಾ ನಾಯ್ಥತಕ್ ಆ ಮತಾಯ್ ನೋ ಸಬಾಯ್ ಫಿಯುಕಾ ಫಿಯಾ ಕಿಸಿಂ ಸಂ ಜಂ ಭಾರತ್ನಿ ಬರರಕ್ ಸಾಲ್ ಮತಾಯ್ನು ಖುಲುಮಾನಿ ಪುಯ್ತು ತಾಯ್ ಮಂದಿರ್ ನೋ ನುಗುಯ್ ಸಿಮಿ ಖುಲುಮ್ಯಾ ಜಂ ಸಾಲ್ ಖುಲುಮಾನಿ ಬಿನಿ ಕಾಯ್ಸಾ ಕಕ್ ಮಾಂಗಂಖಾ ನೋಗ್ಜಾಕ್ ಮಾನೋ ಖಾಖ್ರಾಕ್ ಮಾನೋ ಶಯ್ಮಾ ತಾಯಿ ಥಾಕ್ಲಾಯಕಿ ಖಾ ಬಾಸಾ ಜಾಕ್ ಮಾನಿ ಅಬ್ನಿ ಬಾಗೈ ಮದೇರಾ ತಾಬು ಸಾಲ್ ಮತಾಯ್ನಿ ಬಾಗೈ ಸಿಮಿ ಸಿನಿ ಜಾಗ್ಯಾ ಫಿಯಾ ಗುಜರಾತ್ನಿ ಆ ಕಾಮಿ ಹಾಕ್ತುನಿ ಪುಯ್ಲಾ ಸಾಲ್ಚಿಂಗ್ ಕಾಮಿ ಎಬಕರ್ ಸೋಲಾರ್ ವಿಲೇಜ್ ಚಿಂ ಫೆರಾಂಗ್ ಕಾಮಿ ಅಂಖಾ ಮದೇರಾ ತಾಬು ಜೊತು ಬಖಾಕ್ತೈ ಸಾಲ್ನಿ ಪಹರ್ ಬಾಯ್ ಚನಾಸಾವು ತಾಯ್ ಅಬಬಾಯ್ ಹಾಕ್ತುನಿ ಬಸ್ಕಾಂಗ ಸಸ್ಟೈನಬಿಲಿಟಿ ನಿ ಕಾಯ್ಸಾ ಫುನುಂ ಮಾರಿ ಫುನುಕಾ ಮದೇರಾವ ಬೇರಾಯ್ ಕಿರಿನಿ ಬಾಗೈ ಇಸಾಸು ಖಾ ಸತನ್ಜಾಕ್ನಾಯ್ ತಾಯ್ ಸೇಬು ಚೆಂಗೈ ರಜಾಕಾ ಜಾನುವಾರಿವು ಮಕರ ಸಂಕ್ರಾಂತಿನಿ ಉಲ ಆರ ಕತರ್ಕೆ ಮದೇರಾ ಮಸಾಮು ಪಾಂದಾಬು ಸಂಸಾ ಜಾಗು ಅಬುನಿ ಬಿಸಿಂತೈ ಭಾರತಿ ಹುಕುಮತೈ ಶ್ರೀಚಿತಿನಿ ಮಸಾಮು ನಿ ವಾನಮಾ ಸಿಂಸಾಬು ನುಗುಮಾನು ಆಂಗ್ನಾಯೋ ನರಕ್ ಜತನ ವಾಸಾ ಮದೇರಾವ ಥಾಂಗ್ದಿ ತಾಯ್ ಭಾರತ್ನಿ ಆ ಸಂಸಾಸಾ ಹಾಬನು ಬೋ ನಾಯ್ದಿ ಕಿಸಿಂ ಸಂ ಲಾಯ್ ಥಾಂಗ್ಜಾಕ್ ಜರಾಬಾಯ್ ಚಿನಿ ಹಾಲಕ್ ತಾಬುಕ್ ಬೋ ಕಥಾಂಗ್ ತಂಗು ಅಬುನಿ ಉಕ್ಲೋಗ ಆ ಬರೋರಕ್ನಿ ಯಾಕ್ರಮು ತಾಯ್ ಸಾಕ್ತಾಮು ತಂಗು ಜೆರಕ್ ಅಬುನು ತಾಯ್ಬ ಕಥುಕ್ ಖಲಾಯು ತಮಿಳ್ನಾಡುನಿ ತಿರುಚೆರಾಪಲ್ಲಿನಿ ಮಾನ್ಪರಾಯ ಅಬುತಿನ ಕಾಯ್ಸಾ ಕಹಾಮ್ ಸಾಕ್ತಾಮು ನುಗ್ಜಾಕಾ ಕಾಯ್ಸಾ ಕಾಲೇಜ್ ಅ ಡಿಪಾರ್ಟ್ಮೆಂಟ್ ಆಫ್ ತಮಿಳ್ ಸ್ಟಡೀಸ್ ಬೈ ಗದಾಲ್ ಜಾಕ್ ಎ ಸೆಲ್ವಾ ರಾಜುಜಿ ಅಬುನು ಸಕಾಂಗೈ ತಲಾಂಗೈ ತಂಗು ಕಾಯ್ಸಾ ಲೆಕ್ಸನಿ ಬಿಸಿಂತಿ ಬಬಿನಿ ಸ್ಟೂಡೆಂಟ್ನಿ ಥಾನಿ ಕಿಸಾಸು ಕಸಾಮ್ ಹಲಂ ಮತಾಯ್ನಿ ಕಕ್ನು ಸೈಮಾನ್ಖಾ ಆ ಕಕ್ನು ಸಾಲೈಮಾನಿ ಉಲ ಬ ಆ ಥಾಯೋ ಥಾಂಗ್ನಾನಿ ಕಕ್ಸಾಪ್ ನಾಖಾ ಆ ಥಾಂಗ್ಮುನಿ ಬಿಸಿಂತಿ ಬ ಜುದಾ ಜುದಾ ಥಾಯೋ ಕಿಸಾ ತಾಕ್ಜಾಕ್ ಮತಾಯ್ ಮಾನ್ಖಾ ತಾಯ್ ಕಸಾಮ್ ಮತಾಯ್ ನಗ್ ಬೋ ಮಾನ್ಖಾ ಲಾಯ್ ಥಾಂಗ್ಜಾಕ್ ಬಾಯ್ ಗದಾಲ್ಮಾನಿ ಅಬ ಕಾಯ್ಸಾ ಖಾತುಂಗ್ಜಾಕ್ ಚಾಯ್ತುಕ್ಮು ಅಬ ಹೈಕೆ ಚಂ ಚಿನಿ ಹಾಬಾರ್ನು ತಾಯ್ಬ ಕಹಾಮ್ಕೆ ಸಾಯಿ ಮಾನು ಹಾಕ್ತುನಿ ಕೋಬುನಿ ಬಖಾಗಬು ಅಬಹಾಯ್ ಸಾಕ್ತಾರ್ಮು ಖಲಾಯ್ಮಾನು ಅಬ ಚಂಗ್ನ ಚಿನಿ ಲಾಯ್ ಬುಮಾನು ಗಾನಾಖೆ ನಾಯ್ನಾನಿ ತಾಯ್ ಬುಜಿನಾನಿ ಜ್ವರಾರುವ ಅನಿ ಖಾಪಂಗಿ ಹಾಕ್ತುನಿ ಲುಕುರಬ್ ಸಾಲ್ ಕಿಸಾನಿ ಉಲನ ಅಕ್ಟೋಬರ್ ಸಾಲ್ ನೈ ಖುಲುಮ್ಜಾಕ್ನಾಯ್ ಬಾಪುನಿ ಆಸೈಮಾ ಸಾಲ್ ಬಾಪು ಚಂಗ್ನು ಲಾಂಗ್ಮಾನಿ ಕಬಾಂಗ್ಮಾ ಕಮ್ ಥೈ ರೇಖಾ ಸಾಫ್ ಸುತ್ರಾಬು ಅಬುನಿ ಬಿಸಿಂಗನ ಕಾಯ್ಸಾ ಚಂಗ್ಚಿನಿ ಗಾನಾ ಗಿನಿ ಸಾಫ್ ಸುತ್ರಾ ಬಾಯ್ ಗದಾಲ್ ಜಾ ಕಬಾಂಗ್ಮಾ ಸಾಕ್ಟಾರ್ ಮುಂಗ್ನ ನುಗುಯ್ ಮಾನು ಅವ್ ಸಾಕ್ಟಾರ್ ಮುಂಗ್ ಬೆಲಾಯ್ ಖಾ ಬಾಜಾರ್ ನಾನಿ ಥಾಂಗೈ ತಂಗು ಸೋಷಲ್ ಮೀಡಿಯಾ ಅವ ಬೋ ಅಬಹಾಯ್ನೋ ಮಾಂಗ್ ಪಿಲಿ ವಿಡಿಯೋ ರೀಲ್ಸ್